ಸಂಕ್ರಮಣ ಕಾಲೇ ಮಮ ಪಿತರೌ ಕ್ರೀಡಿತು ಮಹ್ಯಮವಸರಂ ಕಲ್ಪಿತವಂತವು. ಬಹಿಃ ಗತ್ವಾ ಧಾವ ಕ್ರೀಡವ ಇತಿ ತೌ ವದತಃ ಸ್ಮ. ಯದಾ ಚ ಕೋವಿಡ್ ಸಂಕ್ರಮಣ ಕಾಲಃ ಸಮಾಪ್ತಿಂ ಗತಃ ತದಾ ಮಮ ಮಿತ್ರಾಣಿ ಯಾನಿ ಮಯಾ ಸಹ ಪದಕಂದುಕಂ ಕ್ರೀಡಂತಿ ಸ್ಮ ಮಾಮಾಹೂಯ ವಿಜ್ಞಾಪಿತವಂತಃ ಯತ್ ರಾಜ್ಯಸ್ತರೀಯಂ ಮೇಲನಂ ಜಾಯಮಾನಮಸ್ತಿ ತ್ವಂ ಗತ್ವಾ ಸಹಭಾಗಿತಾಂ ಕುರು. ಅಹಂ ಚ ತತ್ರ ಸಹಭಾಗಿತಾಂ ಕೃತವಾನ್. ಮಯಾ ಏತನ್ನ ಜ್ಞಾತಮಾಸೀತ್ ಯತ್ ತತ್ರ ರಾಷ್ಟ್ರಸ್ತರೀಯಂ ಚಯನಂ ಜಾಯೇತ. ಅಹಂ ತತಃ ರಾಷ್ಟ್ರೀಯದಲೆ ಚಿತಃ ಜಾತಃ ಅಥ ಅಧುನಾ ಅಹಂ ಭಾರತಸ್ಯ ಪ್ರಾತಿನಿಧ್ಯಂ ಅಂತಾರಾಷ್ಟ್ರೀಯ ಸ್ತರೆ ಕುರುವನ್ನಸ್ಮಿ. ಪ್ರಧಾನಮಂತ್ರಿ ಭವತು, ಗುರಿಂದರ್ ವೀರ್ ಕಿಂ ಪ್ರವರ್ತತೆ? ಗುರಿಂದರ್ ವೀರಃ, ನಮಸ್ತೆ ಶ್ರೀಮನ್. ಮಮ ನಾಮ ಗುರಿಂದರ್ ವೀರಃ. ಅಹಂ ಭಾರತೀಯ ನೌಸೇನಾಯಾಂ ಪೆಟಿ ಆಫೀಸರ್ ಇತ್ಯೇತಸ್ಮಿನ್ ಪದೇ ಕಾರ್ಯರತಃ ಅಸ್ಮಿ. ಅಹಂ ಚ ಭಾರತಸ್ಯ ಸರ್ವತಃ ತೀವ್ರ ಧಾವಕಃ ಅಸ್ಮಿ. ಅನತಿಚಿರಮೇವ ಅಹಂ ಶತಮೀಟರ್ ಮಿತಂ ಧಾವನಂ ದಶ ದಶಮಲವ್ ಶೂನ್ಯ ನವ ಸೆಕೆಂಡ್ ಮಿತೆ ಕಾಲೇ ಸಮಾಪ್ಯ ರಾಷ್ಟ್ರೀಯಂ ಕೀರ್ತಿಮಾನಾಂಕನಂ ಸಮರ್ಜಿತವಾನ್. ಅಹಂ ಪ್ರಥಮಃ ತಾದೃಶಃ ಭಾರತೀಯಃ ಅಸ್ಮಿ ಯಃ ದಶ ದಶಮಲವ್ ಏಕ ಸೆಕೆಂಡ್ ಇತ್ಯವಧೇಃ ಅಪಿ ಅಲ್ಪಕಾಲೇ ಏವ ಧಾವನಂ ಪೂರ್ಣಂ ಕೃತವಾನ್. ಮಮ ಪ್ರಯಾಸಃ ಭವತಿ ಅಹಂ ಧಾವನಪಥೇ ಸೈನ್ಯ ವೇಷಭೂಷಾಯಾಂ ಚಾಪಿ ಸ್ವಸ್ಯ ದೇಶಸ್ಯ ಸೇವಾಂ ಕುರ್ಯಾಂ. ಮಮ ಪಿತಾ ಪಿತಾಮಹಶ್ಚ ಉಭಾವಪಿ ಕ್ರೀಡಕೌ ಆಸ್ತಾಂ. ಅಸ್ಮಾಕಂ ಭಾರತೀಯ ಸಂಸ್ಕೃತಿಃ ಏಷಾ ಯದಾ ನಾಮ ಕಿಮಪಿ ಪರ್ವ ಭವತಿ ಯಥಾ ದೀಪಾವಲಿ ನೂತನ ವರ್ಷಃ ವಾ ತದಾ ವಯಂ ಸ್ವಗೃಹಸ್ಯ ಸ್ವಚ್ಛತಾಂ ಕುರ್ಮಃ. ಅಹಮಪಿ ತದಾ ಪಿತುಃ ವೈಜಯಂತೀನಾಂ ಪದಕಾನಾಂ ಚ ಸ್ವಚ್ಛತಾಂ ಕರೋಮಿ ಸ್ಮ. ತತ್ ಕಾರ್ಯಂ ಮಹ್ಯಂ ಬಹು ರೋಚತೆ ಸ್ಮ. ಅಹಂ ಅತಿ ಪ್ರಸನ್ನಃ ಭವಾಮಿ ಸ್ಮ. ತಸ್ಮಿನ್ ಕಾಲೇ ಯದಾ ಅಹಂ ಕಾಮಪಿ ವೈಜಯಂತೀಂ ಸ್ವಚ್ಛಾಂ ಕರೋಮಿ ಸ್ಮ ತದಾ ಅಹಂ ಪೃಚ್ಛಾಮಿ ಸ್ಮ ಏಷಾ ಚಲ ವೈಜಯಂತೀ ಕುತಃ ವಿಜಿತಾ ಏತತ್ ಪದಕಂ ಕುತ್ರ ಜಿತಂ ಏತತ್ ಚಿತ್ರಂ ಕದಾ ಆಕೃಷ್ಟಂ ತದಾ ತದಾ ಸಹ ಸ್ವಕಥಾಃ ಮಾಂ ಶ್ರಾವಯತಿ ಸ್ಮ ಸಹ ವಿಜ್ಞಾಪಯತಿ ಸ್ಮ ಯತ್ ಅಹಂ ತತ್ರ ಕ್ರೀಡಿತುಂ ಗತಃ. ಅಹಮೇತತ್ ರಾಷ್ಟ್ರೀಯ ಪದಕಂ ಜಿತವಾನ್. ಅಹಂ ಸ್ವದಲಸ್ಯ ಏತಸ್ಮಿನ್ ಸಂದರ್ಭೇ ವಿಜಯಂ ಕಾರಿತವಾನ್. ತತಃ ಅಹಮಪಿ ತಂ ಪ್ರತಿ ಕಥಯಾಮಿ ಸ್ಮ ಯತ್ ಅಹಂ ಅಪಿ ಕಾಮಪಿ ಕ್ರೀಡಾಂ ಕರ್ತುಂ ಇಚ್ಛಾಮಿ ಸಹ ಪ್ರಾತಃ ಧಾವನಾರ್ಥಂ ಗಚ್ಛತಿ ಸ್ಮ ತದಾ ಅಹಮಪಿ ತೇನ ಸಹ ಗಂತುಂ ಪ್ರಾರ್ಥಯಾಮಿ ಸ್ಮ ಅನಂತರಂ ಸಹ ಮಾಮಪಿ ನಯತಿ ಸ್ಮ. ಸಹ ಕ್ರೀಡಾವಧೌ ಯತ್ ಕಿಮಪಿ ಅಧಿಗತವಾನ್ ಆಸೀತ್ ತತ್ಸರ್ವಂ ಮಾಮಪಿ ಶಿಕ್ಷಯತಿ ಸ್ಮ ತತಃ ಮಮ ರುಚಿವರ್ಧನಂ ಆರಬ್ಧಂ. ಅಹಂ ಯುಸೇನ್ ಬೋಲ್ಟ್ ಇತ್ಯಸ್ಯ ಧ್ವಸ್ತಂ ವಿಶ್ವಕೀರ್ತಿಮಾನಾಂಕನಂ ಅಪಿ ಅಪಶ್ಯಂ. ಏತತ್ ಸಂಬದ್ಧ ಏಕಾ ವಿನೋದ ಕಥಾಸ್ತಿ. ಅಹಂ ಟಿವಿ ಇತಿ ದೂರದರ್ಶನಂ ಪಶ್ಯಾಮಿ ಸ್ಮ ತದಾ ಮಮ ಮಾತಾ ದೂರದರ್ಶನ ಯಂತ್ರಂ ಪಿಹಿತವತಿ ಸಾ ಉಕ್ತವತಿ ಅಧ್ಯಯನ ಸಮಯಃ ಆಸನ್ನಃ ಅಧುನಾ ಭವಾನ್ ಪಠತು. ತದಾ ಅಹಂ ಉಕ್ತವಾನ್ ಭವತುನಾಂ ಭವತಿ ಮಹ್ಯಂ ದೂರದರ್ಶನಂ ದ್ರಷ್ಟುಂ ಅವಸರಂ ನ ಪ್ರದದಾತಿ ತಾದೃಶಂ ಏಕಂ ದಿನಂ ಭವಿಷ್ಯತಿ ಯದಾ ಭವತಿ ಏವ ದೂರದರ್ಶನೆ ಮಾಂ ಅನ್ವೇಕ್ಷ್ಯತಿ. ಯತ್ ಪಶ್ಯಂತು ಅಸೌ ಗುರಿಂದರಃ ಧಾವನ್ನಸ್ತಿ ಮಮಾಪಿ ಮಹತೀ ಪ್ರಸನ್ನತಾ ಭವತಿ ಯದಾ ಮಮ ಮಾತಾ ದೂರದರ್ಶನೆ ಧಾವಂತಂ ಮಾಂ ಅವಲೋಕಯತಿ. ಪ್ರಧಾನಮಂತ್ರಿ ಬಾಢಂ ಬಾಢಂ ಬಾಢಂ ಭವತಃ ಕಥಾ ತು ವಿಶಿಷ್ಟ ಏವ. ಗುರಿಂದರ್ ವೀರಃ ಆಂ ಮಹೋದಯ, ಮಧ್ಯಮ ವರ್ಗೀಯಃ ಕುಟುಂಬಃ ಅಸ್ಮಾಕಂ. ಮಮ ಪಿತಾ ಅಪಿ ವಾಲಿಬಾಲ್ ಇತಿ ಕ್ರೀಡತಿ ಸ್ಮ. ಗೃಹ ಸಮಸ್ಯಾನಾಂ ಕಾರಣೇನ ಸಹ ಸ್ವಕೀಯಂ ಕ್ರೀಡಾ ಕ್ರಮಂ ಅತ್ಯಜತ್ ತಸ್ಮಾತ್ ತಸ್ಯ ಸ್ವಪ್ನಾಃ ಅಪೂರ್ಣಾಃ ಏವ ಆಸನ್. ತತಃ ಸ ಮಯಿ ಏತಾನ್ ಸ್ವಪ್ನಾನ್ ಅಪಶ್ಯತ್ ಅಥ ಚಿಂತಿತವಾನ್ ಯತ್ ಮಮ ಪುತ್ರಃ ತಾನ್ ಪೂರಯಿಷ್ಯತಿ. ಅಹಮಪಿ ಏತಸ್ಮಿನ್ ಸಂದರ್ಭೇ ತೇನ ಸಹ ಸಂವಾದಂ ಕರೋಮಿ ಸ್ಮ. ಮಿಲ್ಖಾ ಸಿಂಹಃ ಅತಿ ಪರಿಶ್ರಮಂ ಕರೋತಿ ಸ್ಮ ಇತಿ ಶ್ರುತ್ವಾ ಅಹಂ ಕಥಯಾಮಿ ಸ್ಮ ಅಹಮಪಿ ಕಸ್ಮಿಂಶ್ಚಿತ್ ದಿನೇ ಭವತಃ ಸ್ವಪ್ನಾನ್ ಪೂರಯಿಷ್ಯಾಮಿ. ತದಾ ಸಹ ವದತಿ ಸ್ಮ ಸ್ವಪ್ನ ಪೂರ್ತಿಃ ಕಥನ ಮಾತ್ರೇಣ ನ ಭವತಿ ತದರ್ಥಂ ಮಹಾನ್ ಶ್ರಮಃ ಅಪೇಕ್ಷಿತಃ ಪರಿಶ್ರಮಃ ಕರಣೀಯಃ ಭವತಿ. ಮಿಲ್ಖಾ ಸಿಂಹ ವರ್ಯಃ ರಕ್ತ ವಮನಂ ಕರೋತಿ ಸ್ಮ ಆತಪೇ ಧಾವತಿ ಸ್ಮ ಆ ದಿನಂ ಪ್ರಶಿಕ್ಷಣಂ ಪ್ರಾಪ್ನೋತಿ ಸ್ಮ ಏತತ್ ಸರ್ವಮಪಿ ಮಾಂ ಪ್ರೇರಯತ್ ಪಿತಾ ಮಾಂ ಪ್ರೇರಯತಿ ಸ್ಮ ಯದಿ ಅಹಂ ಧಾವಯೇಯಂ ತರ್ಹಿ ದೇಶಾರ್ಥಂ ದೇಶಾರ್ಥಂ ಪದಕಂ ಮಾನಯೇಯಂ ಜಯೇಯಂ ವಾ. ಯದಾ ಚ ಅಹಂ ಸ್ಪರ್ಧಾ ವರ್ಗೇ ಶತ ಮೀಟರ್ ಮಿತಂ ಧಾವನ ಕ್ರಮಂ ಚಿತವಾನ್ ತದಾ ಸರ್ವೇ ಮಾಂ ತದರ್ಥಂ ನಿರಾಕುರುವಂತಿ ಸ್ಮ ಸರ್ವೇ ಕಥಯಂತಿ ಸ್ಮ ವತ್ಸ ಶತ ಮಿತೇ ಧಾವನ ಸ್ಪರ್ಧಾ ವರ್ಗೇ ಮಾಸ್ತು ಶತ ಮಿತಃ ವರ್ಗ ಭಾರತೀಯೇಭ್ಯಃ ನಾಸ್ತಿ ಭಾರತೀಯಾನಾಂ ವಪುಃ ಶತ ಮೀಟರ್ ಮಿತೇ ವರ್ಗೇ ಸಹಭಾಗಿತಾಂ ಕರ್ತುಂ ನೈವ ನಿರ್ಮಿತಮಸ್ತಿ. ತದಾ ತದಾ ಅಹಂ ಮಮ ಪಿತಾ ಚ ವದಾವಹ ಸ್ಮ ಯತ್ ವತ್ಸ